ಭೂತೇ ನಮಸ್ತಂಗ ಭೂತೇ ನಮಸ್ತಂಗ ಲೋಕೇ ನಮಸ್ತಂಗ ಶೋಕೇ ನಮಸ್ತಂಗ ತಾಪೇ ನಮಸ್ತಂಗ ತಾಪೇ ನಮಸ್ತಂಗ ಪ್ರೇಮಾನೇ ನಮಸ್ತಂಗ ನಿಧಾನೇ ನಮಸ್ತಂಗ ಗಾಹೇ ನಮಸ್ತಂಗ ಬಾಹೇ ನಮಸ್ತಂಗ ತ್ರಿವರ್ಗೇ ನಮಸ್ತಂಗ ಸರ್ಗೇ ನಮಸ್ತಂಗ ಪ್ರಭೋಗೇ ನಮಸ್ತಂಗ ಸುಜೋಗೇ ನಮಸ್ತಂಗ ರಂಗೇ ನಮಸ್ತಂಗ ಭಂಗೇ ನಮಸ್ತಂಗ ಅಗಮೇ ನಮಸ್ತಸ್ತು ರಮೇ ನಮಸ್ತಂಗ ಜಲಾಶ್ರೇ ನಮಸ್ತಂಗ ನಿರಾಶ್ರೇ ನಮಸ್ತಂಗ ಜಾತೆ ನಮಸ್ತಂಗ ಪಾತೆ ನಮಸ್ತಂಗ ಮಜ್ವೇ ನಮಸ್ತಸ್ತು ಅಜ್ವೇ ಅದೇಸಂಗ ದೇಸೇ ನಮಸ್ತಂಗ ಭೇಸೇ ನಮಸ್ತಂಗ ನಿತಾಮೇ ನಮಸ್ತಂಗ ನಿಭಾಮೇ ನಮೋ ಸರ್ವಕಾಲೇ ನಮೋ ಸರ್ವದ್ಯಾಲೇ ನಮೋ ಸರ್ವರೂಪೇ ನಮೋ ಸರ್ವಭೂಪೇ ನಮೋ ಸರ್ವಖಾಪೇ ನಮೋ ಸರ್ವಥಾಪೇ ನಮೋ ಸರ್ವಕಾಲೇ ನಮೋ ಸರ್ವಪಾಲೇ ನಮಸ್ತಸ್ತು ದೇವೇ ನಮಃ.